ಕಾಲನಿತಿ ಪ್ರತಿಸ ಪ್ರದೇಶೆ ಕಲ್ಯಾಣಿ ವೇದಪುರ ನಾಯಕ ಧರ್ಮ ಪತ್ನಿ ಸತ್ಯಾಯುಧಂ ನಿಜ ಸುತಾಯ ಗುಹಾಯ ದಾತ್ರಿ ಶ್ರೀ ಕೃಷ್ಣ ಮಾರಿ ಗಿರಿಜೆ ತವ ಸುತ

ಕಂದಮಧೂಪತೀಶಿವಾಸ ವಿಭುಮಾಕಲು ನಾಲಿದ ಶ್ರೀ ಕೃಷ್ಣ ಮಾರಿ ಗಿರಿಜೆ ತವ ಸುಪ್ರಭಾ.